fɛn wele ɛɛ n ka danbɛlɛ papa ye nin yɔrɔ bi wele ka foli bila ɛɛ maraka karilen